ಮಾನ್ಯದಿನ ಪ್ರೀತಿ ಕಮಲೆಯಾಗಿ ಭಗತ ಲೋಚನಿ ಧ್ಯಾನ ಕರ್ದೇನೆ ಜೇ ಲೋಕ ದುನಿಯಾ ಪ್ರೇತ ಕರ್ದೇನೆ ಉಹ ಮಿಲ್ದಾ